Raising Robotendi, Kuni Motu Shepa, Tibjin, then Nija Sarbaga, Logal Kalankula Chatsunish, Jena, Karsan Tiran, Kurkung, Kalua, Yang Jemun, Jemun, and Rojinuka, Tenutabga, Kuni Jena, Chanba Kuni Kap Tezu, Logal Lankundatala Jena, Losun Yenina, Manina, Yana, Dataka Kaula, Yamju, Shekwasa Kantron, Nanding, Tendani Jena, Yang, Kuni Motu Shepa Tibjin, Shunin Jena, Yang, Kelochilan, and Tendra, Tambichin, the Jatsakas of Dums Gudamna, Kalua Mazaka, Semans and Jitskira, Rama, the Jituta was Yonu, and Dugichiri. Adomru chegi chambakuni kapte logalang khunda ta lang jinar tin ye losu manin no te ma yim bagyin losu kuni kapte kirge losu chi ku ga kapa ta jinna chaga bung yom ta dukote ta ju te ma ne ya ka shi ga chawa chi ne kapte yang jinna ta kama ta ne losu manin no te na yang langkur shi ga ngar da no ta ka losu na yang chaga la ka chanil deli ta zun jinna ta langkur bar ki shung go no nim bar go no ndam ga nang chun jung wa ji ko na yang jinna chama yang kong ga rig da ma yang kong ga to ta wa ga to mo ga ಒಂದು ಇಂಜಿನಾಜಿ ಕಿಕೋರ್ಸ್ ಮೊಟ್ಟು ಯೋನು ತೇಬ್ಜಿನ್ದಲ್ಲ ತೇಮಂದ ತಾರಂ ಚರ್ಮಕೋನೆ ಕಾಪ್ತೆ ಲಂಕುಂಡ ಸಾ ಥೋಸಾರಂದರಂದ ನೆಯಂ ಜೋಮನಿನ್ನು ಜಮ್ಸನ್ ಇಂಜಿನಾ ಸಾ